0: ತೆಹೆಂಗ್ ಹೊರೆಂಗೇಜ್ ಅಲೋಮ್ ವಿಕ್ರಮ್ ಆಮ್ ಒರೆ ಆಮ್ ತೆಗೆ ಸಹಾಯ ಮೇ ನಿಧನ್ ನಚಾರ್ತಾಮ್ ಸನತ್ ಸಾಂತ ಜಿಯರ್ ರುವರ್ತಾಮ್ ಬಹೋ ಅಲೋಮ್ ತಿರುಪ್ ಧರ್ತಿ ರೆ ತಿಸ್ ಹೋ ಅಲೋಮ್ ಹೆತಾಯ ತೋಹ ದೋ ಜಾಂಗೆ ಹೋ ಮಣಂಗಿಯಾಮ್ ಮಿದ್ ದಿನ ಹೊಳ್ ಕೋ ಲೆಕಾ ಆಮ್ ಹೋ ಚುಟಕ್ ಮೇ ನಿತೋ ಖೋನ್ ಆಮ್ ಹೋ ಸನಾಮಾ ತಹೆನ್ ರೆ ಒನಾ ಎರೆಡ್ ಕತೆ ಆಮ್ ತೆ ಆಮ್ ರೆಂಗೇಜ್ ಎಮ್ ಲಯು ಕಾಂತೆ ಇಂ ಮೈ ಐಕ ಪೊಸಾಗೋ ಕೊಡಾಮ್ ತಿಂ ಮೆದ್ ಖೋನ್ ಮೆದ್ ದಾ ಜರೋ ತಿಂ ᱚᱱᱟ ᱛᱤᱧ ᱢᱮᱛᱟᱢ ᱜᱚ ᱫᱟᱭᱟ ᱢᱮᱥᱮ ᱢᱟᱥᱮ ᱟᱢ ᱞᱟᱹᱜᱤᱫ ᱵᱟᱝ ᱨᱮᱦᱚᱸ ᱥᱟᱶᱛᱟ ᱞᱟᱹᱜᱤᱫ ᱤᱧᱤᱧ ᱵᱤᱠᱱᱟᱹᱣ ᱮᱫ ᱢᱮ ᱛᱮᱦᱮᱧ ᱠᱷᱚᱱ ᱚᱣᱟᱝ ᱨᱮ ᱟᱢ ᱫᱚᱢ ᱵᱟᱝ ᱠᱟᱱᱟ ᱠᱷᱮᱨᱣᱟᱲ ᱨᱮᱸᱜᱮᱡ ᱱᱟᱪᱟᱨ ᱦᱚᱲ ᱟᱢ ᱫᱚᱢ ᱵᱟᱝ ᱠᱟᱱᱟ ᱠᱷᱮᱨᱣᱟᱲ ᱨᱮᱸᱜᱮᱡ ᱱᱟᱪᱟᱨ ᱦᱚᱲ
1: ᱚᱱᱚᱲᱦᱮ ᱯᱮ ᱟᱸᱡᱚᱢ ᱠᱮᱜᱼᱟ ᱚᱦᱚᱲ ᱠᱮᱜ ᱟᱠᱤᱱ ᱢᱟᱹᱱᱤ ᱢᱟᱭᱱᱚ ᱴᱩᱰᱩ ᱛᱤᱠᱤᱱ ᱱᱚᱣᱟ ᱚᱱᱚᱲᱦᱮ ᱟᱸᱡᱚᱢ ᱥᱟᱶ ᱛᱮᱜᱮ ᱛᱮᱦᱮᱧᱟᱜ ᱥᱟᱱᱛᱟᱲᱤ ᱟᱠᱷᱲᱟ ᱫᱚ ᱱᱚᱰᱮ ᱜᱮ ᱢᱩᱪᱟᱹᱫ ᱮᱱᱟ